ಕೀರ್ತಿ ಯುತ್ಕ್ರಾಮತಿಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಜಾಪ್ರಮಾಣೆ ವಾಯು ಅಪ್ರಾಬರೋಬರ್ ಗಂಧ ಘೇವನ್ ಜಾತೋ, ತ್ಯಾಸ್ಪ್ರಮಾಣೆ ಭೌತಿಕ ಜಗಾತಿಲ್ ಜೀವ ಅಪ್ರಾಬರೋಬರ್ ಜೀವನಾತಿಲ್ ವಿವಿಧ ಸಂಕಲ್ಪನಾ ಏಕಾ ದೇಹಾತೂನ್ ದುಸರಾ ದೇಹಾತ್ ಘೇವನ್ ಜಾತೋ. ಅಶಾ ರೀತಿನೆ ತೋ ಏಕ ಪ್ರಕಾರಚಾ ದೇಹ ಧಾರಣ ಕರ್ತೋ ಆನಿ ಪುನ್ಹಾ ದುಸರೆ ಶರೀರ ಧಾರಣ ಕರ್ಣ್ಯಾಕರ್ತಾ ಪಹಿಲ್ಯಾ ದೇಹಾಚಾ ತ್ಯಾಗ ಕರ್ತೋ. ವಾಯು ಗಂಧಾಚ್ಯಾ ಸ್ಥಾನಪಾಸೂನ್ ಗಂಧಾಚೆ ಜಸೆ ಗ್ರಹಣ ಕರುನ್ ಘೇವನ್ ಜಾತೋ, ತಸೆಚ್ ದೇಹಾದಿಕಾಂಚಾ ಸ್ವಾಮಿ ಜೀವಾತ್ಮ ಹಾಹೀ ಪಹಿಲ್ಯಾ ಶರೀರಲಾ ಸೋಡೂನ್ ಜಾತೋ. ತ್ಯಾತೂನ್ ಯಾ ಮನಾಸಹ ಇಂದ್ರಿಯಾಂನಾ ಘೇವನ್ ಪುನಃ ಶರೀರ ಪ್ರಾಪ್ತ ಕರ್ತೋ. ಜೀವ ಮಾಝಾ ಅಂಶ ಆಹೆ ಮನೂನಸ್ ತೋ ಸನಾತನ್ ಆಹೆ ಆನಿ ಮನೂನಸ್ ಈಶ್ವರ ಶರೀರಾಚಾ ಇಶಾತಾ ಬ್ರಹ್ಮ ಆಹೆ. ಕ್ಷೇತ್ರಮಧ್ಯೆ ತೋ ಕ್ಷೇತ್ರ ಹೋನ್ ರಾಹತೋ. ಜೆವ್ಹಾ ವಾಯು ಜಸಾ ಪುಷ್ಪಸಾನಾತೂನ್ ಗಂಧ ಘೇವನ್ ಉಡೂನ್ ಜಾತೋ, ತಸೆಚ್ ಪ್ರಕೃತಿ ಜೆ ಕ್ಷೇತ್ರ ಅಥವಾ ಪೂರ್ವ ಶರೀರ ಯಾತೀಲ್ ಪಾಚ್ ಇಂದ್ರಿಯೆ ಸಹವೆ ಮನ್ ಯಾಲಾ ಬರೋಬರ್ ಘೇವನ್ ನಿಗುನ್ ಜಾತೋ ಆನಿ ನವ್ಯಾ ಶರೀರಾತ್ ಪ್ರವೇಶ ಕರ್ತೋ. ಸ್ತೋತ್ರ ಚಕ್ಷೂನ್ ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನೂಪಸೇವತೆ. ಜೀವ ದುಸರೆ ಶರೀರ ಧಾರಣ ಕರುನ್ ಮನಾಶಿ ಕೇಂದ್ರಿತ ಝಾಲೆಲಿ ಕಾನ್ ನೇತ್ರ ಜಿವಾ ನಾಕ್ ಆನಿ ಸ್ಪರ್ಶ ಇತ್ಯಾದಿ ವಿಶಿಷ್ಟ ಪ್ರಕಾರಚಿ ಇಂದ್ರಿಯೆ ಪ್ರಾಪ್ತ ಕರ್ತೋ. ಅಶಾ ರೀತಿನೆ ತೋ ಏಕಾ ವಿಶಿಷ್ಟ ಪ್ರಕಾರಚಾ ಇಂದ್ರಿಯಾ ವಿಷಯಾನ್ ಸಮೂಹಾಚಾ ಉಪಭೋಗ ಘೇತೋ. ಪಾಚ್ ಕರ್ಮೇಂದ್ರಿಯೆ, ಪಾಚ್ ಜ್ಞಾನೇಂದ್ರಿಯೆ, ಪಾಚ್ ಪ್ರಾಣ ವ ಮನ್ ಮಿಳುನ್ 16 ಕುಳಾಂಚಾ ಪುರುಷ ಹೋತೋ. ಯಾಲಾಚ ಲಿಂಗದೇಹ ಮಂತಾನ್. ಚಕ್ಷು ಸ್ತೋತ್ರ ಜಿವಾ ವ ಪ್ರಾಣ, ಪಾಚ್ ಜ್ಞಾನೇಂದ್ರಿಯೆ, ಪಾಚ್ ಕರ್ಮೇಂದ್ರಿಯೆ ವ ಏಕ ಮನ್ ಮಿಳುನ್ ತೀ 11 ಹೋತಾನ್. ವರ್ ಉಲ್ಲೇಖ ಕೇಲೇಲಿ ಪಾಚ್ ಜ್ಞಾನೇಂದ್ರಿಯೆ ಸೂನ್ ಮೂಕ್ ಹಾತ್ ಪಾಯ್ ಗುದದ್ವಾರ ವ ಜನೇಂದ್ರಿಯೆ ಹೀ ಪಾಚ್ ಕರ್ಮೇಂದ್ರಿಯ ಹೋತ್. ಸರ್ವ ಜ್ಞಾನೇಂದ್ರಿಯೆ ವ ಕರ್ಮೇಂದ್ರಿಯೆ ಯಾಂಚೆ ಅಧಿಷ್ಠಾನ ಮಾನವಾಚೆ ಮನ ಆಹೆ. ಸಾಧಕಾಚಾ ಮನ್ ಆನಿ ಚಿತ್ತ ಯಾ ಸಂಧ್ಯಾಂಚಾ ಗೊಂದಳ ಹೋತೋ. ಸಾಧಕಾನೆ ಧ್ಯಾನಾತ್ ಘೇತ್ಲೆ ಪಾಹಿಜೆ ಕಿ ಮನ್ ಸಾರಥಿ ಆಹೆ ಆನಿ